0: ശിവായ. യു ആർ ലിസണിംഗ് ടു ശൈവം ഡോട്ട് ഓർഗ് റേഡിയോസ്, 24/7 സ്പിരിച്വൽ ചാനൽസ് ഫ്രം ശൈവം ഡോട്ട് ഓർഗ്. ഓം നമ ശിവായ.
1: ಈ ಹೊಸ ಸಹಸ್ರಮಾನದಲ್ಲಿ ವಿಶ್ವಶಾಂತಿಗೋಸುಗ ಈ ತಪೋವನ ಮಠದಲ್ಲಿ ಕಾಶಿ ಜಗದ್ಗುರುವರ ತಪೋನುಷ್ಠಾನ, ಮಹಾಪಾದ ಪೂಜೆ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮಗಳು ಸಾಂಗಮಂಗಲವಾಗಿ ಸಾಗ್ತಾ ಬರ್ತಾ ಇದ್ದಾವೆ. ಪ್ರತಿದಿನಾಲೂ ಕೂಡ ಸಾಯಂಕಾಲದ ಧರ್ಮಸಭೆಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು, ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಕುರಿತು ಆಶೀರ್ವಚನ ಕೂಡ ನೀವು ಆಲಿಸ್ತಾ ಬರ್ತಾ ಇದ್ದೀರಿ. ಈ ಗ್ರಂಥದ 101 ಸ್ಥಳಗಳ ಪೈಕಿ ಮೊದಲನೆಯದಾದ ಪಿಂಡಸ್ಥಳದ ಬಗ್ಗೆ ನಾವೆಲ್ಲ ವಿಚಾರ ಮಾಡ್ತಾ, ಈ ಪಿಂಡಸ್ಥಳದಲ್ಲಿ ಈ ಸೃಷ್ಟಿಯ ಉತ್ಪತ್ತಿಯ ಬಗ್ಗೆ ಕೂಡ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಯಾವ ಜಗತ್ತಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ಯಾವ ಜಗತ್ತಿನಲ್ಲಿ ನಾವು ಜನ್ಮ ತಾಳೆ ಬಂದಿದ್ದೇವೆ, ಈ ಸೃಷ್ಟಿ ಅನ್ನುವಂಥದ್ದು ಹೇಗೆ ಹುಟ್ಟಿತು, ಈ ಸೃಷ್ಟಿಯ ಪ್ರಯೋಜನ ಏನನ್ನುವಂಥದ್ದನ್ನು ಕೂಡ ನಾವು ಅವಶ್ಯವಾಗಿ ತಿಳ್ಕೋಬೇಕಾಗ್ತದೆ. ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮ ತನ್ನ ಲೀಲಾ ವಿನೋದಕ್ಕಾಗಿ ಸೃಷ್ಟಿಯನ್ನು ಮಾಡಿದ ಅನ್ನುವಂಥ ಮಾತು ಇದರಲ್ಲಿ ಬರ್ತದೆ. ನಿಮಗೆಲ್ಲ ಗುರ್ತದೆ, ಒಬ್ಬನೇ ಬಹಳ ಹೊತ್ತು ಕುಳಿತುಕೊಂಡ ಅಂದ್ರೆ ಅವನಿಗೆ ಬೇಸರ ಬರ್ತದೆ. ಅದಕ್ಕೆ ಏಕಾಕಿ ನೈವ ರಮತೆ ಅಂತ ಶಾಸ್ತ್ರ ಹೇಳ್ತದೆ. ನೀವು ನೋಡ್ರಿ, ಒಬ್ಬರೇ ಬಹಳ ಹೊತ್ತು ನೀವು ಸುಮ್ಮನೆ ಕುಂಡ್ಲಿಕ್ಕಾಗೋದಲ್ಲ. ಒಂದು ರೂಮ್ನೊಳಗೆ ಒಬ್ಬ ಮನುಷ್ಯನ ಒಳಗಿಟ್ಟು ಅಲ್ಲಿ ಪೇಪರ್ನು ಓದಕ್ ಕೊಡಂಗಿಲ್ಲ, ರೇಡಿಯೋನು ಕೇಳಕ್ ಕೊಡಂಗಿಲ್ಲ, ಟಿವಿನೂ ನೋಡಕ್ ಇಡಂಗಿಲ್ಲ, ಬರೇ ನಾಲ್ಕು ಗ್ವಾಡಿ ಒಳಗೆ ಏನೂ ಇಡೋಂಗಿಲ್ಲ. ಅವನಿಗೊಂದು ಜಮಖಾನ ಹಾಸಿ ಕೊಟ್ರೆ ಸುಮ್ಮನೆ ಕೂಡ್ರಪ್ಪ ಅಂದ್ರೆ ಎಷ್ಟೊತ್ತರ ಸುಮ್ಮನೆ ಕುಂಡಿರ್ತಾನ? ಒಂದು ಅರ್ಧ ತಾಸು ತಾಸು ಸುಮ್ಮನೆ ಕುಂಡಿರ್ತಾನ. ಆಮೇಲೆ ಆ ಕಡೆ ಈ ಕಡೆ ಹುಡುಕ್ಯಾಡ್ತಾನೆ, ಏನಾರ ಓದಾಕರೈತೇನೋ ಅಂತ ನೋಡ್ತಾನೆ, ಏನಾರ ಕೇಳಾಕದನಂತ ನೋಡ್ತಾನೆ, ನೋಡಾಕ ಏನಾರ ನೋಡ್ತಾನೆ. ಇದು ಯಾವುದೂ ಸಿಗದೇ ಇದ್ದಾಗ ಅವ ಏನ್ ಮಾಡ್ತಾನ? ಸುಮ್ಮನೆ ಮಲ್ಕೊಂಬಿಡ್ತಾನ. ಎಚ್ಚರ ಆಗಿದ್ದು ಒಬ್ಬನೇ ಕುಂಡ್ರದಂದ್ರೆ ಬಹಳ ಕಷ್ಟದ ಕೆಲಸ. ಅದಕ್ಕೆ ನಾವು ಏನ್ ಮಾಡ್ತೀವಿ? ಒಬ್ಬರೇ ಕುಂತು ಕುಂತು ಬ್ಯಾಸರ, ಅದಕ್ಕೆ ನಡೆಯಪ್ಪ ಎಲ್ಲಾರ ಹೊರಗೆ ಹೋಗೋನು, ಯಾರಿಗಾರ ಬೆಟ್ಟಾಗೋನು ಅಂತ ಹೋಗ. ನಮ್ಮ ಮನಸ್ಸಿಗೆ ವಿನೋದ ಸಿಗಬೇಕಾದ್ರೆ ಇನ್ನೊಬ್ರು ಯಾರಾದರೂ ಬೇಕು ಅನ್ನುವಂತ ಬಯಕೆ ನಮಗೆಲ್ಲ ಇರುತ್ತದೆ. ಹಾಗ ಪರಮಾತ್ಮನ ಕೂಡ ಒಬ್ಬನೇ ಕುಂತು ಕುಂತು ಯಾವಾಗ ಅವನ ಬ್ಯಾಸರ ಆಯ್ತು ಅವಾಗ ನಾನೊಬ್ಬನೇ ಅನೇಕ ಆಗ್ಬೇಕು ಅನ್ನುವಂತ ಇಚ್ಛೆಯಾದಾಗ ಅದರಲ್ಲಿ ಮುಖ್ಯವಾದ ಮೂರು ತತ್ವಗಳು ಬರ್ತಾ ಇದ್ದಾವೆ. ಒಂದು ಭೋಕ್ತ, ಎರಡನೇದು ಭೋಗ್ಯ, ಮೂರನೇದು ಪ್ರೇರಿತ ಅಂತ ಮೂರು ಪ್ರಕಾರವಾಗಿ ಸೃಷ್ಟಿಯಾಗ್ತದೆ. ಭೋಕ್ತ ಅಂದ್ರೇನು ಅಂದ್ರೆ ಈ ಸೃಷ್ಟಿಯೊಳಗೆ ಸುಖ ಮತ್ತು ದುಃಖವನ್ನು ಅನುಭವ ಮಾಡತಕ್ಕಂಥವರಿಗೆ ಭೋಕ್ತಾ ಭೋಕ್ತಾ ಅಂತ ಕರೀತಾರೆ. ಭೋಗ್ಯ ಅಂದ್ರೆ ನಮ್ಗೆ ಸುಖ ದುಃಖಗಳನ್ನು ಅನುಭವ ಮಾಡಲಿಕ್ಕೆ ಏನು ಸಾಧನದ ಅದಕ್ಕೆ ನಾವು ಭೋಗ್ಯ ಅಂತ ಕರಿತೀವಿ. ಈ ಭೋಕ್ತ ಮತ್ತು ಭೋಗ್ಯ ಇವರಿಬ್ಬರಲ್ಲಿ ಅದಕ್ಕೆ ಪ್ರೇರಕವಾಗಿರ್ತಕ್ಕಂಥ ಅದಕ್ಕೆ ನಾವು ಪ್ರೇರಯಿತ ಪ್ರೇರಯಿತ ಅಂತ ಕರ್ಕೊಂಡ್ಬರ್ತಾ ಇದ್ದೆ. ಹೀಗೆ ಮೂರು ಆದವರು ಯಾರಂದ್ರೆ ಒಬ್ಬನೇ ಮೂರಾಗಿದ್ದಾನೆ. ಭೋಗ್ಯವಾದ ಸೃಷ್ಟಿಯಾದವನು ಅವನೇ, ಭೋಕ್ತ ಆದ ಜೀವಾತ್ಮ ಆದವನು ಅವನೇ, ಅವನಿಗೆ ಪ್ರೇರಣೆಯನ್ನು ಕೊಡತಕ್ಕಂಥವನು ಅವನು. ಹೀಗೆ ಪ್ರೇರಯಿತ ಭೋಕ್ತ ಮತ್ತು ಭೋಗ್ಯ ಅಂತ ತಿಳ್ಕೊಂಡು ಸೃಷ್ಟಿ ಮೂರು ಪ್ರಕಾರವಾಗಿ ವಿಭಕ್ತವಾಗಿದೆ. ಈ ಮೂರಲ್ಲಿ ನಾವು ಯಾರು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ, ಏನು ಜಗತ್ತಿನಲ್ಲಿ 84 ಲಕ್ಷ ಪ್ರಕಾರದ ಜೀವರಾಶಿಗಳು ಅಂತ ಬರ್ತಾವಲ್ಲ, ಇವೆಲ್ಲವಕ್ಕೂ ಭೋಕ್ತ ಭೋಕ್ತ ಅಂತ ನಾವು ಕರ್ಕೊಂಡು ಬರ್ತಾ ಇದ್ದೇವೆ. ಅಂದ್ರೆ ನಾವೆಲ್ಲ ಎದಕ್ ಬಂದಿವಿ ಅಂದ್ರೆ, ಸುಖ ಆಗಲಿ ಅಥವಾ ದುಃಖ ಆಗಲಿ ಇವುಗಳನ್ನು ಅನುಭವ ಮಾಡ್ಲಿಕ್ಕೆ ಬಂದಿವಿ ಅಂತ ತಿಳ್ಕೊಂಡು ನಮಗೆ ಭೋಕ್ತ ಭೋಕ್ತ ಅಂತ ಕರೀತಾರೆ. ನೀವು ದಿನಾಲು 24 ತಾಸಿನೊಳಗೆ ಏನ್ ಮಾಡ್ತೀರಿ ಅಂದ್ರೆ, ಸುಖಾರ ಅನುಭವ ಮಾಡ್ತೀರಿ ಅಥವಾ ದುಃಖಾರ ಅನುಭವ ಮಾಡ್ತೀರಿ, ಇವೆರಡರ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಅದರಲ್ಲಿ ಹೆಚ್ಚು ದುಃಖವನ್ನು ಅನುಭವ ಮಾಡ್ತೀವಿ, ಸ್ವಲ್ಪ ಸ್ವಲ್ಪ ಯಾವಾಗಾರ ಸುಖ ಅನುಭವ ಮಾಡ್ತೀವಿ. ಅದಕ್ಕೆ ಈ ಸಂಸಾರ ಹೇಗಿದೆ ಅಂತ ಕೇಳಿದಕ್ಕೆ ದುಃಖ ಸಾಗರ ದುಃಖ ಸಾಗರ ಅಂತ ಕರೆದ. ನೀವು ಯಾರಿಗಾರ ವಿಚಾರ ಮಾಡ್ರಿ, ಏನಪ್ಪ ಎಲ್ಲ ಸುಖವಾಗಿದನು ಅಂತಕೊಂಡು ಕೇಳಿದ್ರೆ ಮೊದಲು ಹಾ ಎಲ್ಲ ಸುಖವಾಗದರಿ ಅಂತ ಒಂದು ಮಾತು ಹೇಳ್ತಾನೆ. ಆಮೇಲೆ ಮಗ್ಗಲ ಕುಂಡ್ರಿಸಿಕೊಂಡು ಏನಪ್ಪ ಅದು ಹೆಂಗ ಇದು ಹೆಂಗ ಅಂತ ಕೇಳಿದ ಕೂಡಲೇ ತನ್ನದೆಲ್ಲ ದುಃಖದೊಂದು ದೊಡ್ಡದೊಂದು ಲಿಸ್ಟ್ ತೆಗಿತಾನೆ. ಅಂದ್ರೆ ಸುಮ್ಮನೆ ಹೇಳಾಕ ಸುಖ ಅಂತ ಹೊರತಾಗಿ ಅದರ ಅನುಭವ ಮಾಡೋದು ನಾವೆಲ್ಲ ದುಃಖವನ್ನೇ ಹೆಚ್ಚು. ಈ ಪ್ರಪಂಚದೊಳಗೆ ಸುಖ ಕಡಿಮೆ ಇಟ್ಟಾನೆ ಪರಮಾತ್ಮ, ದುಃಖ ಹೆಚ್ಚಿಟ್ಟಾನೆ ಯಾಕ ಅಂತ ಕೇಳಿದ್ರೆ, ಈ ದುಃಖವನ್ನು ಅನುಭವ ಮಾಡ್ತಾ ಮಾಡ್ತಾ ಮಾಡ್ತಾ ಪ್ರಪಂಚದಲ್ಲಿ ಬೇಸತ್ತ ಕಡೆ ನನ್ನ ಕಡೆ ಬರಲಿ ಅನ್ನೋ ಸಲುವಾಗಿ ಪರಮಾತ್ಮ ಪ್ರಪಂಚದಲ್ಲಿ ದುಃಖ ಹೆಚ್ಚಿಟ್ಟಾನೆ. ದುಃಖಮೇ ಸುಮಿರನ ಸವಕರೆ ಸುಖಮೇ ಕರೇನ ಕೋಯ್, ಯದಿ ಸುಖಮೇ ಸುಮಿರನ ಕರೆ ದುಃಖ ಕಾಹೇಕೋ ಹೋಯ್ ಅಂತ ಒಬ್ಬ ಹಿಂದಿ ಕವಿ ಕೇಳ್ತಾನೆ. ನಮಗ ದೇವರು ಗುರುಗಳು ಇಂಥ ಸತ್ಸಂಗ ಯಾವಾಗ ನೆನಪಾಗ್ತಾವೋ ಅಂತ ಕೇಳಿದ್ರೆ, ಬಹಳ ಕಷ್ಟ ಬಂದಾಗ ದುಃಖ ಬಂದಾಗ ನಡೆಯಪ್ಪ ಅಜ್ಜಾರ್ ಕಡೆಗೆ ಹೋಗುನು ಅಂತ ಬರ್ತಾನೆ. ಏನೋ ತಪೋವನದಾಗ ಬಹಳ ಕಾರ್ಯಕ್ರಮ ನಡೆದದ, ಸ್ವಾಮಿಗಳದಾರೆ ಜಗದ್ಗಳು ಬಂದಾರೆ ನಡಿ ನಮ್ದೊಟ್ಟು ಏನಾರ ಹೇಳ್ಕೊಳ್ಳುನು ಅಂತ ತಿಳ್ಕೊಂಡು ದುಃಖ ಹೆಚ್ಚಾಗಿ ಮನುಷ್ಯ ಬರ್ತಾನೆ ಹೊರತಾಗಿ, ಬಹಳ ಐಸ್ ಆರಾಮ್ ಸುಖದಾಗಿದ್ದವ್ರು ಈ ಕಡೆ ಬರಾಕ ಇಚ್ಛೆ ಮಾಡಂಗಿಲ್ಲ, ಎದಕ್ ಹೋಗೋದ ಅಲ್ಲಿಗೆ ಅಂತಾರ. ಅದಕ್ಕೆ ದುಃಖಮೇ ಸುಮಿರನ ಸಬಕರೆ ಸುಖಮೇ ಕರೇನ ಕೋಯ್, ದುಃಖ ಬಂದ ನಾವೆಲ್ಲರೂ ದೇವರ ಕಡೆಗೆ ಹೋಗ್ತಾ ಇದ್ದೇವೆ, ಸುಖ ಬಂದ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ದೇವರನ್ನು ಮರಿತಿ ಅಂತಾನೆ ಲೋಕದೊಂದು ಮಾತು ಹೇಳ್ತಾರೆ. ಯಾರಿಗೆ ಆದರೂ ಬಹಳ ಸಂಪತ್ತು ಬಂದಿತ್ತು ಅಂದ್ರೆ, ಅಧಿಕಾರ ಐಶ್ವರ್ಯ ಬಹಳ ಇತ್ತು ಅಂದ್ರೆ ಲೋಕದಲ್ಲಿ ಏನ್ ಮಾತಾಡ್ತಾರಪ್ಪ, ಏನ್ರಿ ದೇವರು ಅವನಿಗೆ ಕೊಟ್ಟು ಮರ್ತಾನೆ ಅಂತ ಹೇಳ್ತಾರೆ. ದೇವರು ಕೊಟ್ಟು ಮರ್ತಾನೆ, ಕೊಟ್ಟು ಮರ್ತಾನೆ ಅಂದ್ರೆ ದೇವರು ಮರ್ತಿರಂಗಿಲ್ಲ, ದೇವರು ತಗೊಂಡು ಇವನ ದೇವರನ್ನ ಮರ್ತ್ ಬಿಟ್ಟಿರ್ತಾನ ಅಷ್ಟೇ. ಅಂದ್ರೆ ಎಷ್ಟು ಕೊಟ್ಟಾನ ದೇವರು ಅಂದ್ರೆ ದೇವರನ್ನ ಮರಿವಷ್ಟು ಕೊಟ್ಟು ಬಿಟ್ಟಾನೆ ಅಂತ. ಅವನಿಗೆ ಸತ್ಸಂಗ ಮಾಡ್ಲಿಕ್ಕೆ ಸಮಯ ಇಲ್ಲ, ಪೂಜಾ ಧ್ಯಾನ ಮಾಡ್ಲಿಕ್ಕೆ ಸಮಯ ಇಲ್ಲ, ಸದ್ಗ್ರಂಥಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂದ್ರೆ ಇಡೀ ಎಲ್ಲಾ ಸಮಯವನ್ನೇ ಅವ ತನ್ನ ಸಂಸಾರಕ್ಕಾಗಿ ಅರ್ಪಣ ಮಾಡಿದ್ರು ಇನ್ನೂ ಅವನಿಗೆ ಕಡಿಮೆ ಬಿಡುತ್ತದೆ. ಅದಕ್ಕಾಗಿ ಸುಖ ಹೆಚ್ಚಾಯಿತು ಅಂದ್ರೆ ದೇವರನ್ನ ಮನುಷ್ಯ ಮರಿತಾನ ಅಂತ ತಿಳ್ಕೊಂಡು ದೇವರ ಅರಿವು ಬರಲಿ ಅಂತ ತಿಳ್ಕೊಂಡು ಪರಮಾತ್ಮ ಮನುಷ್ಯನಿಗೆ ಕಷ್ಟ ಕೊಡ್ತಿರ್ತಾನೆ. ಒಂದು ಕಥೆ ಹೇಳಿದ್ರೆ ನಿಮಗೆಲ್ಲ ಗುರುತಾಗ್ತದೆ. ಒಂದೂರಿನೊಳಗೆ ಬಹಳ ದೊಡ್ಡ ಶ್ರೀಮಂತ ಮನುಷ್ಯ, ವ್ಯಾಪಾರ ಉದ್ಯೋಗ ಹೊಲ ಆಗೆಲ್ಲ ಬಹಳ, ಸಾಕಷ್ಟು ಹೆಣ್ರು ಮಕ್ಕಳು ದೊಡ್ಡ ಪರಿವಾರ ಎಲ್ಲ ಕೂಡ್ಕೊಂಡು ಬಹಳ ಸುಖದಾಗಿದ್ದ. ಆದ್ರೆ ಒಮ್ಮೆ ಯಾವ ಗುಡಿಗೆ ಹೋಗಿಲ್ಲ, ದೇವರ ಹತ್ರ ಹೋಗಿಲ್ಲ, ಸ್ವಾಮಿಗಳ ಹತ್ರ ಹೋಗಿಲ್ಲ, ಯಾರಾದರೂ ಮನೆಗೆ ಭಿಕ್ಷುಕರು ಬಂದ್ರೂ ಕೂಡ ಉದಾರ ಭಾವನೆಯಿಂದ ನೀಡುವಂತ ಒಂದು ಸದ್ಬುದ್ಧಿ ಕೂಡ ಅವನಲ್ಲಿರಲಿಲ್ಲ. ದೇವರು ಏನ್ ವಿಚಾರ ಮಾಡ್ತಾನಂದ್ರೆ ಕೊಟ್ಟು ನೋಡ್ತಾನೆ, ಆಮೇಲೆ ಅದನ್ನು ಕಸ್ಕೊಂಡು ನೋಡ್ತಾನ. ಯಾಕೆ ಕೊಡ್ತಾನ ಮೊದಲು ಅಂದ್ರೆ ತಾನು ಕೊಡುವಂತ ಭಾವನೆ ಅವನು ಬರ್ಲಿ ಅಂತ ತಿಳ್ಕೊಂಡು ಕೊಟ್ಟು ನೋಡ್ತಾನಂತ. ಯಾವಾಗ ಅವನು ಏನು ಕೊಡೋದಲ್ಲ ಅವಾಗ ಎಲ್ಲವನ್ನು ಕಸ್ಕೊಂಡು ನೋಡ್ತಾನ. ಆ ಶ್ರೀಮಂತನ ಮನೆಗೆ ಎಂದೂ ಯಾರು ಭಿಕ್ಷುಕರು ಬಂದರೂ ಕೂಡ ಅವ್ರಿಗೆ ಎಂದೂ ನೀಡತಕ್ಕಂಥವ ಎಲ್ಲರೂ ಹಂಗ ಹೊರಗೆ ಕಳಿಸ್ಬಿಡ್ತಿದ್ದ, ಮುಂದಕ್ಕೆ ಹೋಗ್ ಮುಂದಕ್ಕೆ ಹೋಗ ಅಂತೇಳಿ. ಅದಕ್ಕೊಂದು ಆಗಮದಲ್ಲಿ ಒಂದು ಬಹಳ ಸುಂದರವಾದ ಶ್ಲೋಕ ಬರ್ತದೆ. ಯೋ ದೇವಃ ಪರಮೇಶ್ವರಃ ಚರತಿ ಅತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಲೋಕದೊಳಗ ಜನರನ್ನು ಉದ್ಧಾರ ಮಾಡೋ ಸಲುವಾಗಿ ತಾನು ಭಿಕ್ಷುಕನಾಗಿ ಜನರಿಗೆ ಬೋಧ ಮಾಡೋ ಸಲುವಾಗಿ ಪರಮಾತ್ಮ ಒಮ್ಮೆ ಭಿಕ್ಷುಕನಾಗಿ ಬರ್ತಾ ಇದ್ದಾನೆ. ಹಾಗೆ ಇವ ಯಾವ ಭಿಕ್ಷುಕರಿಗೂ ನೀಡದಿರುವಂತಹ ಸಂದರ್ಭ ಬಂದಾಗ ಸ್ವತಃ ಪರಮಾತ್ಮನ ಒಬ್ಬ ಜಂಗಮ ರೂಪ ತಾಳಿಕೊಂಡು ಇವನು ಮನೆ ಮುಂದೆ ತಗೊಂಡು ಭವತಿ ಭಿಕ್ಷಾ ಅಂದೇ ಅಂತ ತಿಳ್ಕೊಂಡು ಭಿಕ್ಷಾ ಬೇಡಿದನು. ನನ್ನ ಮನೆಗೆ ಇಲ್ಲಿವರೆಗೆ ಯಾರು ಬಂದು ಬೇಡ ಇಲ್ಲ, ಬೇಡಿದ್ರು ಕೂಡ ಆಗಿಂದಾಗ ಸುಮ್ಮನೆ ದೂರ ಹೊರಗೆ ಹೋಗ್ತಾರೆ, ಇವನು ಬಂದು ಬೇಡ್ಕೊಂತ ನಿಂತಾನ ಅಂದ ಬಳಿಕ ಇವನಿನ್ನ ಯಾರು ನನ್ನ ಭಯ ಇದ್ದಂಗೆ ಕಾಣಲ್ಲ ಅಂತ ತಿಳ್ಕೊಂಡು ಸೇವಕರ ಕಡೆ ಹೇಳಿ ಕಳಿಸ್ಕೊಟ್ಟೆ, ಹೊರಗೆ ಹೋಗನು ಸಾಕು ಹೋಗನು ಒದರಬೇಡ ಅಂತ ಹೇಳಿ ಕಳಿಸಿಕೊಟ್. ಅವ ಸಾಮಾನ್ಯ ಭಿಕ್ಷುಕಾಗಿದ್ರೆ ಸುಮ್ಮನೆ ಹೋಗಿದ, ದೇವರ ಭಿಕ್ಷುಕಾಗಿ ಬಂದ ನಾವ ಯಾಕೆ ಹೋಗ್ತಾನ. ಇವ್ರು ಯಾರು ಹೇಳಿದ್ರು ಹೋಗಲಿಲ್ಲ, ಕಡೆಗೆ ಅವ ಮಾಲಕನ ಬಂದ. ಇಷ್ಟೆಲ್ಲ ಹೇಳ್ತಾನೆ ಕೇಳಂಗಿಲ್ಲೇನು ಯಾಕೆ ಹೋಗೋದಲ್ಲ ಅಂತಂದಾಗ, ನಾನು ಹಂಗ ಹೋಗಾಕ ಬಂದಿಲ್ಲ, ನಿನ್ನ ಕಡೆಯಿಂದ ಏನಾರ ಸ್ವಲ್ಪ ತಗೊಂಡು ಹೋಗಾಕ ಬಂದೆ, ನೀನು ಏನಾರ ಕೊಡು ಅಂದ. ಅವಂದ ನಾವು ಕೊಡೋರಲ್ಲ, ನಾವು ಕೊಡಂಗಿಲ್ಲ, ನೀ ಹೋಗಂತ ತಿಳ್ಕೊಂಡು ಹೇಳ್ದ. ನಾವು ಹೋಗೋದಲ್ಲ ಅಂತಂದಾಗ ಅವಾಗ ಅವನ ಕೈ ಹಿಡಿದು ನುಗ್ಗಿಸಿದ. ನುಗ್ಸೋದಷ್ಟೇ ಅಲ್ಲ, ಒಂದ್ ಬಡಿಗೆ ತೋಣು ಒಂದೆರಡು ಬಡದ, ಬಾಯಿಗೆ ಬಂದಂಗ ಬೈದು ಅವನ್ನ ದರ ದರ ಎಳ್ಕೊಂಡು ಹೋಗಿ ಓಣಿಯಿಂದ ಹೊರಗೆ ಕಳಿಸ್ಬಿಟ್ಟು. ಇಷ್ಟೆಲ್ಲ ಪರಮಾತ್ಮ ಸಹನ ಮಾಡಿಕೊಂಡ. ಯಾಕಂದ್ರೆ ವೇಷ ಬದಲಿ ಮಾಡಿ ಬಂದನ. ಅದೇ ಪರಮಾತ್ಮನ ವೇಷದಲ್ಲಿ ಇದ್ರೆ ಇವ ಹಂಗೆ ಮಾಡ್ತಿದ್ದಿಲ್ಲ. ಪರಂತು ಒಂದು ಜಂಗಮ ವೇಷದೊಳಗ ಭಿಕ್ಷುಕ ವೇಷದೊಳಗ ಬಂದಾಗ ಅವನಿಗೆ ತಿರಸ್ಕಾರ ಮಾಡಿದಾಗ ಪರಮಾತ್ಮ ಸಹನ ಮಾಡಿಕೊಂಡ. ಅವ ಅಂದ ಇವನಿಗೆ, ನಾನು ಕೊಟ್ಟಿನಿ, ನಾನೇ ಕೇಳಾಕ್ ಬಂದಿ, ನನ ಕೊಡಬೇಕು ಅಂತಕ್ಕಂಥ ಬುದ್ಧಿ ಬಂದಿಲ್ಲ ಇವನಿಗೆ, ಅದಕ್ಕೆ ಇವನಿಗೆ ಸರಿಯಾಗಿ ಶಿಕ್ಷೆ ಮಾಡಬೇಕು ಅನ್ನುವಂಥ ವಿಚಾರ ಪರಮಾತ್ಮನಿಗೆ ಬಂತದ. ಅವಾಗ ಏನ್ ಮಾಡಿದ ಅಂದ್ರೆ, ಇವ ಶ್ರೀಮಂತ ದಿನಾಲು ಬೆಳಗ್ಗೆ ಸ್ನಾನ ಮಾಡ್ಲಿಕ್ಕೆ ಊರ ಹತ್ರ ಒಂದು ನದಿ ಇತ್ತು. ಆ ನದಿಗೆ ಸ್ನಾನಕ್ಕೆ ಹೋಗ್ತಾ ಇದ್ದ ದಿನಾಲು ಬೆಳಗ್ಗೆ. ಅವ ಒಮ್ಮೆ ಸ್ನಾನಕ್ಕೆ ಹಿಂಗ್ ಹೋದಾಗ ಅವ ಸ್ನಾನ ಮಾಡಿ ಬರೋಕ್ಕಿಂತ ಮೊದಲೇ ಇವ ಪರಮಾತ್ಮನೇ ಆ ಶ್ರೀಮಂತನ ವೇಷದೊಳಗ ಮನೆಯೊಳಗೆ ಬಂದ್ಬಿಟ್ಟ. ಅವ ಶ್ರೀಮಂತ ಇನ್ನು ಅಲ್ಲೇ ನದಿಯಾಗಿದ್ದ, ಪರಮಾತ್ಮನೇ ಶ್ರೀಮಂತನ ವೇಷದಿಂದ ಬಂದ ಕೂಡಲೇ ಮನೆಯವ್ರಿಗೇನು ಗುರ್ತಾಗಲ್ಲ, ನಮ್ಮ ಮಾಲಕನೇ ಬಂದ ಅಂತ ತಿಳ್ಕೊಂಡು ಸುಮ್ಮನೆ ಇದ್ರು. ಅವ ಏನ್ ಮಾಡಿದ ಅಂದ್ರೆ ಬಂದು ತನ್ನ ಹೆಂಡರಿಗೆ ಮಕ್ಕಳಿಗೆ ಎಲ್ಲಾ ಸೇವಕರೆಲ್ಲ ಕರೆದು ಕುಂಡ್ರಿಸ್ದ. ಇವತ್ತ ನಮ್ಮ ಊರಿಗೆ ಒಬ್ಬವ ಬಹುರೂಪಿ ಬಂದಾನ. ಬಹುರೂಪಿ ಅಂದ್ರೇನು, ಯಾರ್ಯಾರ ಮನ್ಯಾಗ ಮಾಲಕರು ಹೆಂಗಿರ್ತಾರಲ್ಲ ಹಂಗ ರೂಪ ಹಾಕೊಂಡು ಬರ್ತಾನವ. ಅದಕ್ಕ ನಮ್ಮ ಮನೆಗೂ ಬಂದ್ಗಿಂದಾನು ಬಹಳ ಎಚ್ಚರ. ಅದಕ್ಕ ನನ್ನಂಗ ಅಕಸ್ಮಾತ್ ಯಾರಾದರೂ ಬಂದ್ರೆ ಅವನಿಗೆ ಒಳಗೆ ಬಿಡಬೇಡ್ರಿ ಅಂತ ತಿಳ್ಕೊಂಡು ನಾಲ್ಕು ಮಂದಿಗೆ ಬಡಿಗೆ ಕೊಟ್ಟು ಬಾಗಲ್ದ ನಿಲ್ಲಿಸಿ ಇವ ಪರಮಾತ್ಮ ಒಳಗೆ ಕೂತ್ಕೊಂಡ ಮಾಲಕ್ ಇದ್ನಲ್ಲ ಅವ ಸ್ನಾನ ಮಾಡಿ ದಿನ ಬರೋಂಗ ಬಂದ, ಬಂದ ಕೂಡಲೇ ಇವರು ಮಾಲಕರ ವೇಷದಲ್ಲಿ ಬಂದ ಕೂಡಲೇ ನೋಡಿದ್ರು, ಅಲೆ ನಮ್ ಮಾಲಕ್ ಹೇಳ್ದಂಗ ಬಂದ ಬಿಟ್ಟಿವ ಅಂತೇಳಿ ಅವನಿಗೆ ಬಡಿ ಇಟ್ಕೊಂಡು ತರಿಬಿಟ್ಟು. ಅವ ಅಂದೆ, ನಾ ಇಟ್ಟುಕೊಂಡ ಸೇವಕರು ನೀವು, ನನ್ನ ಒಳಗ್ ಹೋಲಿಕ್ ನೀವು ತಡಿತೀರಾ ಸರಿ ಅಂತ ತಿಳ್ಕೊಂಡು ಸರಸಾಕ್ ಹೋದ ಕೂಡ ಒಂದೆರಡು ಬಡಿಗೆಲಿ ಹೊಡೆದ ಬಿಟ್ರು. ಅವ್ರಂದ್ರೆ ನಮ್ ಮಾಲಕ್ ಒಳಗದನ, ನೀ ಅವ ಅಂದ್ರ ಅವ್ರು ಅವ ಅಂದ ಇದೆಯಲ್ಲಿ ಪಜಿತಿ ಬಂತಪ್ಪ ಅಂದ. ಮಾಲಕ್ ನಾನು, ನಾನು ಇಟ್ಕೊಂಡಿರ್ತಕ್ಕಂಥ ಸೇವಕರಲ್ಲ ಇವರು, ಪರಂತ ನನ್ನ ಗುರುತು ಹಿಡ್ಲಾರ್ದ ನನಗ ಹೊಡಿತಾರ ನನ್ನ ಬಡಿತಾರ ಅಂತ ತಿಳ್ಕೊಂಡು ಅವ ಅಂದ, ನಾನು ನಿಮ್ ಮಾಲಕ್ ಅದೇನಪ್ಪ ನನಗ್ಯಾಕೆ ಬಡಿತಿರೋ ಅಂತ ಕೇಳಿದವ. ನೀವು ನಮ್ ಮಾಲಕ್ ಅಲ್ಲ, ನೀವೊಬ್ಬ ಬಹುರೂಪಿ ಇದೀರಿ, ನಮ್ ಮಾಲಕ್ ನಂಗ ವೇಷ ಹಾಕೊಂಡು ಬಂದಿರಿ ನೀವು, ಖರೆ ನಮ್ ಮಾಲಕ್ ಒಳಗದಾನೆ, ಅದಕ್ಕೆ ನಿಮ್ಮನ್ನ ಒಳಗ್ ಬಿಡಂಗಿಲ್ಲ ನಡಿ ಅಂತ ತಿಳ್ಕೊಂಡು ದರ ದರ ಇವನು ಎಳ್ಕೊಂಡು ಹೋಗಿ ಓಣಿಯಿಂದ ಹೊರಗೆ ಹಾಕ್ಬಿಟ್ರು. ಒಬ್ಬನೇ ಏನ್ ಮಾಡಕ್ ಸಾಧ್ಯ? ಶ್ರೀಮಂತ ಎಲ್ಲಾ ಖರೆ, ಪರಂತ ಅಲ್ಲಾರು ಇದ್ರ ಶ್ರೀಮಂತ, ಯಾರು ಇರ್ಲಿಕ್ಕೆ ಯಾರು ಶ್ರೀಮಂತ ಏನ್ ಮಾಡ್ತಾನೆ? ಅವಾಗ ಅವ ವಿಚಾರ ಮಾಡ್ದ, ನನ್ನವರೇ ನನ್ನ ಸೇವಕರೇ ನನ್ನ ಹೆಂಡ್ರೆ ನನ್ನ ಮಕ್ಕಳನ್ನು ಹೊರದು ಹೊರಗೆ ಹಾಕಿದ ಮೇಲೆ ನಾ ಯಾರ ಹತ್ರ ಹೋಗ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ, ಆಗಿನ ಕಾಲಕ್ಕೆ ಗೌಡ್ರು ಊರೊಳಗ ಎಲ್ಲ ನ್ಯಾಯ ನಿರ್ಣಯ ಮಾಡ್ತಿದ್ದ. ಅವಾಗ ಅವ ಸೀದಾ ಊರಿನ ಗೌಡ್ರ ಕಡೆಗೆ ಹೋದ. ನೋಡ್ರಿ, ನಮ್ ಮನ್ಯಾಗ ಯಾರೋ ಒಬ್ಬ ಬಂದಾನ ಒಳಗ ಹೊಕ್ಕಾನ, ಅದಕ್ಕ ನಮ್ಮ ಸೇವಕರಿಗೆ ನಮ್ಮ ಹೆಂಡ್ರಿ ಮಕ್ಕಳಿಗೆಲ್ಲ ಏನೋ ತಪ್ಪು ತಿಳಿದ ಕೊಟ್ಬಿಟ್ಟಾನೆ, ಅದಕ್ಕ ನನ್ನವರೇ ನನ್ನ ಒಳಗ್ ಬಿಡಕ್ಕಾಗಿಲ್ಲ, ಅದಕ್ಕೆ ಹೆಂಗಾರ ಮಾಡಿ ಅವನು ಹೊರಗಾಕಿ ನನ್ನ ಮನೆ ನನಗೆ ಕಬ್ಜಾ ಕೊಡಿಸ್ರಿ ಅಂತ ತಿಳ್ಕೊಂಡು ಗೌಡ್ರ ಕಡೆಗೆ ಹೋದ. ಗೌಡ್ರು ಅಂದ್ರು, ಏನಪ್ಪ ಹಿಂಗಾಯ್ತು ಅಂತ ತಿಳ್ಕೊಂಡು ಹೇಳಿ, ಏನಿಲ್ಲ ನೋಡಿ ನೀವು ತಯಸ ಅವನು ಕರೆಸ್ರಿ ಅಂತ ಹೇಳಿದ್ರು. ಅವಾಗ ಗೌಡ್ರು ಅವನು ಕರೆಸಿದ್ರು. ಇಬ್ರು ಹೆಂಗಿದ್ರಪ್ಪ ಅಂದ್ರೆ ಅವಳಿ ಜವಳಿ ಮಕ್ಳು ಇದ್ದಂಗಿದ್ರು, ಅವ್ರು ಏನು ಒಟ್ಟ ಫರಕ ಕಾಣುವಲ್ಲ. ಅವನು ಹಂಗದನ, ಇವನು ಹಂಗದನ, ಇದ್ರ ಯಾರ ಅಸಲಿ ಯಾರ ನಕಲಿ ಅಂತ ತಿಳ್ಕೊಂಡು ನಿರ್ಣಯ ಮಾಡೋದು ಗೌಡ್ರಿ ಕೂಡ ಬಹಳ ಕಷ್ಟ ಆಯ್ತು. ಅವಾಗ ನಿಮ್ಮಲ್ಲಿ ಯಾರ ಅಸಲಿ ಯಾರ ನಕಲಿ ಅಂತ ತಿಳ್ಕೊಂಡು ಹೆಂಗಪ್ಪ ಗುರುತಿಡಿಯೋದು ಅಂತ ತಿಳ್ಕೊಂಡು ಗೌಡ್ರು ಇಬ್ಬರನ್ನು ಕೇಳಿದಾಗ, ಅವಾಗ ಪರಮಾತ್ಮ ಇದ್ದಾನ ಸಾವುಕಾರ ವೇಷದೊಳಗ, ಗೌಡ್ರ ನಿಮಗ್ ಗುರುತು ಹಿಡಿಯಕ್ ಬರಂಗಿಲ್ಲ ಅಂದ್ರೆ ನಾನೊಂದು ಯುಕ್ತಿ ನಿಮ್ಗೆ ಹೇಳ್ತೇನೆ. ಈಗ ಮನಿ ಮಾಲಕ ನಾ ಅಂತ ನಾ ಅಂತಾನೆ, ನಾ ಅಂತ ಅವ ಅಂತಾನೆ, ಯಾರು ಅನ್ನೋದು ಗುರ್ತು ಹಿಡಿಬೇಕಾದ್ರೆ ಮನೆಯೊಳಗಿನ ಸಾಮಾನ ಬಗ್ಗೆ ಯಾರು ಸರಿಯಾಗಿ ಮಾಹಿತಿ ಕೊಡ್ತಾರೋ ಅವರು ಮನಿ ಮಾಲಕ ಅಂತ ತಿಳ್ಕೊರಿ. ಅದಕ್ಕೆ ಅವನ ಕಡೆದು ಒಂದು ಲಿಸ್ಟ್ ಬರೆಸ್ರಿ, ನಾನು ಒಂದು ಲಿಸ್ಟ್ ಬರೆದು ಕೊಡ್ತೇನೆ. ಮನ್ಯಾಗ ಎಷ್ಟು ಖೋಲ್ ಅದಾವ, ಎಷ್ಟು ಕಪಾಟ್ ಅದಾವ, ಎಷ್ಟು ಕಿಡಿಕಿ ಅದಾವ, ಎಷ್ಟು ಬಾಗಿಲು ಅದಾವ, ಯಾವ ಪೇಟೆಯಾಗ ಏನು ಸಾಮಾನ ಅದ, ಇದೆಲ್ಲ ನಾನು ಬರಿತೀನಿ, ಅವನು ಬರಲಿ, ಯಾರು ಸರಿ ಬರೀತಾರ ಅವ್ರಿಗೆ ಮಾಲಕ್ ಅಂತ ಹೇಳ್ರಿ. ಈಗ ನಿಮ್ಗ ನಿಮ್ ಮನ್ಯಾಗ ಲಿಸ್ಟ್ ಕೊಡೋದು ನಿಮ್ಗೆ ಹೇಳಕ್ ಕಷ್ಟ. ಯಾವ ಪೇಟೆಯಾಗ ಎಷ್ಟು ಬಟ್ಟೆ ಇಟ್ಟಿರಿ ನಿಮ್ಗೆ ಎಲ್ಲಿ ಗುರುತಿರ್ತದೆ, ಇಟ್ಟಿರ್ತೀರ ಅಷ್ಟೇ ಖರೆ ನೆನಪಲ್ಲಿರ್ತದೆ. ಅದಕ್ಕೆ ಜೀವಾತ್ಮ ಅಲ್ಪಜ್ಞ ಅಂತ ಕರೆಸಿಕೊಂತಾನ, ಪರಮಾತ್ಮ ಸರ್ವಜ್ಞ ಅಂತ ಕರೆಸಿಕೊಳ್ತಾನ. ಈ ಜಗತ್ತಿನಾಗ ಏನದ ಎಲ್ಲಾ ಪರಮಾತ್ಮನಿಗೆ ಗುರುತಿರ್ತದ, ನಿಮ್ ಮನೆಯಿಂದ ಗುರುತಿರ್ತದ, ಹೊರಗಿನ ಮನೆಯವ್ರದ್ದು ಗುರುತಿರ್ತದ, ಆದರೆ ನಿಮಗ ನಿಮ್ ಮನೆಯಿಂದ ಗುರುತಿರಂಗಿಲ್ಲ. ಆದ್ರೆ ನಾ ಮಾಲಕ ಅಂತಿರ್ತೀರಿ. ಅವಾಗ ಎಲ್ಲಾ ಲಿಸ್ಟ್ ಬರೋದು ಕೂಡ ಅಂದು ಕೂಡಲೇ ಪರಮಾತ್ಮ ಇದ್ ನನ್ನ ಮಾಲಕ ವೇಷದಲ್ಲಿ, ಎಲ್ಲಾ ಸರಿಯಾಗಿ ಒಂದೂ ಬಿಡ್ಲಾರ್ದಂಗೆ ಎಲ್ಲ ಬರದವ. ಹಳೆ ಅರಿವು ಎಷ್ಟು ಅದವ, ಹೊಸ ಅರಿವು ಎಷ್ಟು ಅದವ, ಬೆಳ್ಳಿ ಸಾಮಾನ್ ಎಷ್ಟು, ಬಂಗಾರ ಸಾಮಾನ್ ಎಷ್ಟು, ಕಿಡಿಕಿ ಎಷ್ಟು, ಬಾಗಿಲೆಷ್ಟು, ಕಿಡಿಕಿ ಸಳಿ ಎಷ್ಟು, ಎಲ್ಲಾನು ಬರೆದು ಕೊಟ್ಟವ. ಇವ ಅರ್ಧ ಮರ್ಧ ಗಾಬರಿಯಾಗಿದ್ದ ಸೇವಕರ ಕಡೆಯಿಂದ ಹೊಡೆತ ತಿಂದು ನೆನಪ್ ಮಾಡ್ತಾನೆ. ಆದ್ರೆ ಅರ್ಧ ಮರ್ಧ ನೆನಪಾದು, ಅರ್ಧ ನೆನಪಲ್ಲ ಅಂತೂ ಅರ್ಧ ಮರ್ಧ ಬರೆದು ಕೊಟ್ಟ. ಬರೆದು ಕೊಟ್ಟ ಪ್ರಕಾರ ಲಿಸ್ಟ್ ನೋಡ್ಲಿಕ್ಕಾಗಿ ಪರಮಾತ್ಮ ಕೊಟ್ಟದ ಲಿಸ್ಟ್ ಬರೋಬರಿ ಇತ್ತು. ಇವ ಏನು ಮಾಲಕ್ ಅಂತಿದ್ನಲ್ಲ, ಇವ ಕೊಟ್ಟ ಲಿಸ್ಟ್ನಾಗ ಅರ್ಧ ಬರ್ದನ ಅರ್ಧ ಬರ್ದಿಲ್ಲ. ಅವಾಗ ಅವನ್ ಗೌಡ್ ಅಂದ, ಖರೆ ಖರೆ ಮಾಲಕ್ ಅಂದ್ರ ಇವನ ನೀ ಅಲ್ಲ ಅಂತ ತಿಳ್ಕೊಂಡು ಮಾಲಕನ ಹೊರಗೆ ಹಾಕ್ಬಿಟ್ಟು. ಇನ್ನ ಗೌಡ ನಿರ್ಣಯ ಅಂದ್ರೆ ಆಗಿನ ಕಾಲಕ್ಕ ಗೌಡ ನಿರ್ಣಯ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ನಿರ್ಣಯ ಇದ್ದಂಗ, ಅದು ಮತ್ ಮುಂದೆ ಎಲ್ಲಿ ಹೋಗಂಗೇ ಇಲ್ಲ. ಅವ ಅಂದ ಇನ್ ಯಾರ ಕಡೆ ಹೋಗ್ಬೇಕು, ಇನ್ ಊರಾಗ ಹೇಳೋರು ಕೇಳೋರು ಯಾರಲ್ಲ ಅಂತ ತಿಳ್ಕೊಂಡು ಇಷ್ಟು ಅವನಿಗೆ ಮನಸ್ಸಿಗೆ ಖೇದ ಆಯ್ತು. ಇದು ಎಂಥ ದೊಡ್ಡ ಆಪತ್ ಬಂತಪ್ಪ ನನಗ, ನನ್ನ ಮನೆಯವರ ನನ್ನ ಹೆಂಡ್ರ ನನ್ನ ಮಕ್ಕಳ ನನಗೆ ಹೊರಗೆ ಹಾಕತ್ತಿರ ಅಂದ ಬಳಿಕ ಇನ್ನ ಎಲ್ಲಿ ಹೋಗ್ಬೇಕಂತ ತಿಳ್ಕೊಂಡು ಅವಾಗ ಅನಿವಾರ್ಯ ನಿರ್ಗತಿಕನಾಗಿ ಆ ಹೊಳೆ ದಂಡ್ಯಾಗ ಒಂದು ಶಿವ ದೇವಾಲಯ ಇತ್ತು. ಇವ ದಿನಾಲು ಹೊಳೆ ಸ್ನಾನಕ್ಕೆ ಹೊಕ್ಕಿದಾದ್ರು ಒಂದ್ ದಿವಸನೂ ಗುಡಿಯಾಗ ಹೋಗಿ ದೇವರ ನಮಸ್ಕಾರ ಮಾಡಿದ್ದಿಲ್ಲ. ಅದಕ್ಕೆ ಹೇಳ್ತಾರ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಅವಾಗ ಸೀದ ಹೊಳೆಗೆ ಹೋದ, ಮತ್ತೊಮ್ಮೆ ಸ್ನಾನ ಮಾಡಿದ, ಒಂದು ಕಮಲದಾಗ ನೀರು ತಗೊಂಡ, ಆ ಶಿವ ದೇವಾಲಯ ಗುಡಿಯೊಳಗೆ ಹೋದ, ಶಿವ ಈಗ ನಿನ್ನ ಹೊರತು ನನಗೆ ಯಾರು ಗತಿ ಇಲ್ಲ ಅನ್ನೋ ಬುದ್ಧಿ ಬಂತವ. ಯಾಕ ಊರನ್ನವ್ರು ಕೇಳವಲ್ರು, ಮನೆಯನ್ನವ್ರು ಕೇಳವಲ್ರು, ಗೌಡ ಕೇಳವಲ್ಲ, ಯಾರು ನನ್ನ ಮಾತ್ರ ನಂಬಂಗಿಲ್ಲ, ನನ್ನ ನಕಲಿ ಅಂತಾರೆ. ನಕಲಿ ಅಸಲಿ ಆಗ್ಯಾನ, ಅಸಲಿ ನಕಲಿ ಆಗ್ಯಾನೆ, ಅದಕ್ಕೆ ಇನ್ನೇನ್ ಮಾಡೋದಂತ ತಿಳ್ಕೊಂಡು ನಿರ್ಗತಿಕನಾಗಿ ಯಾರು ಇಲ್ಲವರಿಗೆ ದಿಕ್ಕಿಲ್ಲವರಿಗೆ ದೇವರ ಗತಿ ಅಂತ ತಿಳ್ಕೊಂಡು ಹೋಗಿ ದೇವರ ಮೇಲೆ ಅಭಿಷೇಕ ಮಾಡ್ಕೋಂತ ಮಂತ್ರ ಹೇಳ್ಕೋಂತ ಕುಂತ ಮತ್ತೆ ಇನ್ನೇನ್ ಮಾಡ್ತಿದ್ರು, ಇದ್ರವ್ರಿಗೆ ಬೇರೆ ಗತಿನೇ ಇಲ್ಲ. ಅವನು ಒಂದ್ ದಿವಸ ಆಯ್ತು, ಎರಡ್ ದಿವಸ ಆಯ್ತು, ಮೂರ್ ದಿವಸ ಆಯ್ತು, ಹೊಟ್ಟೆಯಾಗ ಕೂಳಿಲ್ಲ. ಹಸಿವೆ ಆದ್ರೆ ಅದೇ ನೀರ ಕುಡಿಬೇಕು, ಲಿಂಗಕ್ಕೆ ಅಭಿಷೇಕ ಮಾಡಬೇಕು, ಅವಾಗ ಕೆಳ ನೀರು ಹಿಡ್ಕೊಂಡು ತೀರ್ಥ ಕುಡಿಬೇಕು ಎಂದು ದೇವರ್ ಪೂಜೆ ಮಾಡಿದವಲ್ಲ, ದೇವರ್ ತೀರ್ಥ ಕುಡ್ದವಲ್ಲ, ಇವತ್ ಮೂರ್ ದಿವಸ ತೀರ್ಥ ಬಿಟ್ಟು ಮತ್ತೇನು ಸಿಕ್ಕೇ ಇಲ್ಲ. ಅವನು ಆ ತೀರ್ಥ ಪ್ರಾಶನ ಮಾಡಿದಾನೆ, ಶಿವ ದೇವಾಲಯದಲ್ಲಿ 24 ತಾಸು ಅಲ್ಲೇ ಕೂತ್ಕೊಂಡನ, ದೇವರ ಮುಟ್ಟಿ ದೇವರ ಪೂಜೆ ಮಾಡಿ ದೇವರ ತೀರ್ಥ ತಗೊಂಡು ದೇವರದೇ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ ಮೂರು ದಿವಸ ಕಾಲ ಕಳೆದಾಗ ಅವಾಗ ಪರಮಾತ್ಮನಿಗೆ ಅನಿಸ್ತಂತ. ಅಂತೂ ಇಂತೂ ಸ್ವಲ್ಪ ಸ್ವಲ್ಪ ಬುದ್ಧಿ ಇವನು ಸುಧಾರಣೆ ಆಗ್ಯದ. ಅದಕ್ಕೆ ಇವನು ಸಂಸಾರ ನಾ ಕೊಳ್ಳ ಕಟ್ಕೊಂಡು ಏನು ಮಾಡೋದು ಅಂದ ಪರಮಾತ್ಮ. ಯಾಕಂದ್ರೆ ಅವನು ವಿಶ್ವ ಕುಟುಂಬಿಯಾತ, ಜಗತ್ತೇ ಅವಂದಿರುವಾಗ ಎಲ್ಲಾ ಬಿಟ್ಟುಕೊಟ್ಟಿ ಸಾವುಕಾರಂದ ಹೊಲ ಮನಿ ನಂದಂತಕೊಂಡು ನಾ ಬಂದು ಕೂತ್ಕೊಂಡೇನು, ಮತ್ ನಾ ಸಂಸಾರದಲ್ಲಿ ಸಿಲುಕೊಳ್ಳು ಪಾಳೆ ಬಂದಿತ್ತು. ಅದಕ್ಕೇನು ಅವನು ಅವನಿಗೆ ಕೊಟ್ಟು ಹೋಗೋನು, ಆದ್ರೆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಇವ ಸಾವುಕಾರ ಅಲ್ಲಿ ಕೂತ್ಕೊಂಡಿದ್ದಲ್ಲ ಗುಡಿಯಾಗ, ಅಲ್ಲಿ ಇವ ಪರಮಾತ್ಮ ಹೋದ. ಹೇಗ ಹೋದ ಅಂದ್ರೆ ಮೊದಲು ಹೆಂಗ ಭಿಕ್ಷಾ ಬೇಡಾಕ ಜಂಗಮ ವೇಷದಲ್ಲಿ ಬಂದಿದ್ನಲ್ಲ ಆ ವೇಷದೊಳಗೆ ಹೋದ. ಅಲ್ಲಿ ಅವ ನನಗೆ ಯಾರು ಗತಿ ಇಲ್ಲ ಅಂತ ತಿಳ್ಕೊಂಡು ಕಣ್ಣ ನೀರು ಸುರಿಸ್ತಾ ಕೂತ್ಕೊಂಡಿದ್ದ. ಇವ ಜಂಗಮ ವೇಷದಲ್ಲಿ ಹೋದ್ನಲ್ಲ, ಹೋದ ಕೂಡಲಿ ಯಾಕ್ರಿ ಸಾವುಕಾರ ಇಲ್ಯಾಕ ಹತ್ಕೊಂತ ಕುಂತೀರಿ ಅಂತ ಕೇಳಿದ. ಎಲ್ಲಿ ಸಾವುಕಾರಪ್ಪ ಈಗ ನಾನಂದವ, ಎಲ್ಲಾ ಇದ್ರೆ ಸಾವುಕಾರ, ಎಲ್ಲಾ ಕಳ್ಕೊಂಡ ಮೇಲೆ ಎಲ್ಲಿ ಸಾವುಕಾರಿಗಿತ್ತಾನ? ಹೌದ್ರಿ, ಹಿಂಗ್ಯಾಕ ಆಯ್ತು, ನಿಮ್ ಗತಿ ಹಿಂಗ್ಯಾಕ ಬಂತು ಅಂದ್ರೆ ಬಹುತೇಕ ನಿನಗ ನಾನು ಅಪಮಾನ ಮಾಡಿದ್ನೆಲ್ಲ ಬಹುತೇಕ ಅದರ ಪ್ರತಿಫಲ ಹಿಂಗಾದಂಗ ಕಾಣುತ್ತದ. ಎಂದ ನಿನಗೆ ನಾನು ಬಡದು ಹೊಡೆದು ದರ ದರ ಎಳ್ಕೊಂಡು ಬಂದು ನಾನು ಓಣಿಯಿಂದ ಹೊರಗೆ ಹಾಕಿದ್ನಲ್ಲ, ಅದ್ರ ಮರು ದಿವಸ ನನಗಂತ ಪಾಳೆ ಬಂತು. ಅದಕ್ಕ ನಿನಗ ಮಾಡಿರ್ತಕ್ಕಂತ ಅಪರಾಧದ ಪ್ರಾಯಶ್ಚಿತ್ತ ನಾಯಿಗೆ ಅನುಭವ ಮಾಡ್ಲಿಕ್ಕೆ ಹತ್ತಿದ್ದೇನೆ. ಯಾವನೋ ಒಬ್ಬವ ನನ್ನ ಮನ್ಯಾಗ ನನ್ನಂಗಾಗಿ ಒಳಗೆ ಹೋಗ್ಬಿಟ್ಟಿದ್ದಾನೆ, ಯಾರು ಅನ್ನೋದು ಗುರ್ತಿಲ್ಲ. ಅದಕ್ಕ ನನ್ನ ಹೆಂಡ್ರು ನನ್ನ ಮಕ್ಕಳು ನನ್ನ ಸೇವಕರು ನನ್ನ ಗುರುತು ಹಿಡಿತಾ ಇಲ್ಲ. ಅದಕ್ಕೆ ಅನಿವಾರ್ಯವಾಗಿ ಎಲ್ಲ ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೇನೆ. ಮತ್ತೀಗ ನಿಮಗೆ ಏನ್ ಮಾಡ್ಬೇಕನ್ನಿಸ್ತದ? ಏನ್ ಮಾಡ್ಬೇಕು? ಸುಮ್ಮನೆ ಸಾಯ್ತಾನೆ ಇದೆ ದೇವರ ಗತಿ ಅಂದ್ ಕುಂಡ್ರು, ಇದ್ರರ್ಥ ಮತ್ತೇನು ಗತಿನೇ ಇಲ್ಲ, ನನಗೆ ಎಲ್ಲಿ ಹೋಗಿ ದಾರಿನೇ ಇಲ್ಲ ಅಂದವ. ಮತ್ತಿಲ್ಲಿವರೆಗೆ ಯಾವುದಕ್ಕ ನಂದು ನಂದು ನಂದ್ ಅಂತಿದ್ರಲ್ಲಿ ನಿಮ್ದು ಹೌದನು ಅಂತ ಕೇಳಿದ. ಅವ ಅಂದ ನಂದ್ ಅಂತಿದ್ದೆಲ್ಲ ಭ್ರಮ, ಇವತ್ತು ನನಗೆ ಏನ್ ಅನುಭವ ಆಗತ್ತಪ್ಪ ಅಂದ್ರೆ ಯಾವುದು ನಂದ್ ಅನ್ನುವಂತಹದ್ದು ಯಾವುದು ಇಲ್ಲ, ನನ್ನವರನ್ನುವಂಥವರು ಯಾರು ಇಲ್ಲ ಜಗತ್ತಿನಲ್ಲಿ. ಸುಮ್ಮನೆ ಯಾವುದೋ ಒಂದು ನಿಮಿತ್ತಕ್ಕಾಗಿ ನನ್ನವರು ನಾನಂತ ಅಂತಿರ್ತೇನೆ ಖರೆ, ಆದ್ರೆ ವಿಚಾರ ಮಾಡಿ ನೋಡಿದ ಇವತ್ತು ನನಗೆ ಅನುಭವ ಬಂದಿದ್ದೇನಪ್ಪ ಅಂದ್ ಮೂರು ದಿವಸದಾಗ ನನ್ನವರು ಅನ್ನುವಂಥವ್ರು ಯಾರು ಇಲ್ಲ. ನಿಜವಾಗಿ ನನ್ನವರು ಯಾರಾದ್ರೂ ಇದ್ರೆ ದೇವರೇ ಹೊರತಾಗಿ ಬೇರೆ ಯಾರು ಇಲ್ಲ ಅಂತ ಅವನಿಗೆ ಅನುಭವ ಬಂತು. ಅದಕ್ಕನ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಹೆಂಗ್ ಬಸವನ್ ಹೇಳಿದ್ರಲ್ಲ, ಆ ಸ್ಥಿತಿ ಅವನಿಗೆ ನಿಜವಾಗಿ ಅನುಭವ ಬಂತವ. ಇಷ್ಟೆಲ್ಲ ಆದಾಗ ಅವಾಗ ಅಲ್ಲೇನ ಜಂಗಮ ವೇಷದಲ್ಲಿ ಏನಿದ್ನಲ್ಲ ಆತ, ಅವಲ್ಲೇ ಪರಮಾತ್ಮ ಪ್ರತ್ಯಕ್ಷನಾದ. ಪರಮಾತ್ಮ ರೂಪದಲ್ಲಿ ಪ್ರತ್ಯಕ್ಷನಾಗ ಸಾವುಕಾರ ಅವನಿಗೆ ಪಾದ ಹಿಡ್ಕೊಂಡು ಬಹಳ ದುಃಖಪಟ್ಟು ಅಳಾಕತ್ತ, ಪರಮಾತ್ಮ ಏನಿದು ನಿನ್ನ ದರ್ಶನ ಆಯ್ತು, ನನಗೆ ಬಹಳ ಸಂತೋಷ ಆಯ್ತು, ಬರ್ ನನ್ನ ಜೀವನದಲ್ಲಿ ಗತಿ ಹಿಂಗೆ ಯಾಕಾಯ್ತು ಅಂತ ಕೇಳಿದ್ರೆ ಪರಮಾತ್ಮ ಹೇಳಿದಂತ, ನಾನೇ ಭಿಕ್ಷುಕನಾಗಿ ಭಿಕ್ಷಾ ಬೇಡಕ್ ಬಂದಿದ್ದೇನೆ ನಿನ್ನ ಹತ್ರ, ಅದಕ್ಕೆ ನಾನು ಮೊದಲು ಎಲ್ಲರಿಗೆ ಕೊಡ್ತಾ ಇದ್ದೇನೆ, ಗಿಡ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲವೂ ನಾನೇ ಕೊಟ್ಟಿರ್ತೇನೆ. ನಾನೇ ಕೊಟ್ಟ ಅಕಸ್ಮಾತ್ ಒಮ್ಮೆಮ್ಮೆ ಏನೋ ಸುಮ್ ಶಾಂಪಲ್ ಕೇಳಾಕ್ ನಾನು ಬಂದಿರ್ತೇನೆ, ಹಾಗೆ ನಿನ್ನ ಹತ್ರ ಕೇಳಾಕ್ ಬಂದಾಗ ನನಗೆ ಅಪಮಾನ ಮಾಡಿದಲ್ಲ, ಅದರ ಪ್ರತಿಫಲ ಈಗ ನೀ ಅನುಭವ ಮಾಡ್ತಾ ಇದ್ದೆ. ಆದರೆ ಈಗ ನಿನಗೆ ಪ್ರಾಯಶ್ಚಿತ್ತ ಆಗ್ಯದ, ಪಶ್ಚಾತ್ತಾಪ ಆಗ್ಯದ, ಏನಡ್ಡಿಲ್ಲ, ಈಗ ನಿನ್ನ ಸ್ನಾನ ಮಾಡಿ ನಿನ್ನ ಮನೆಗೆ ಹೋಗು, ನಿನ್ನ ಹೆಂಡರು ಮಕ್ಕಳು ನಿನ್ನ ಗುರುತಿಡಿತಾರೆ, ಮತ್ತೆ ಯಥಾಪ್ರಕಾರವಾಗಿ ನಿನ್ನ ಸಂಸಾರ ಸಾಗಿಸು ಅಂತ ತಿಳ್ಕೊಂಡು ಹೇಳಿದ್ರೆ ಅವ ಅಂದ, ನನಗೆ ಮನೆಗೆ ಹೋಗಕ್ ಧೈರ್ಯ ಇಲ್ಲ ಅಂದ. ಯಾಕಂದ್ರೆ ಒಂದ್ ಸರಿ ಹೊಡಿಸಿಕೊಂಡ ರಗಡಾಗ್ಯದ, ಬಯಸ್ಕೊಂಡು ರಗಡಾಗ್ಯದ, ಮತ್ ಹೊಳ್ಳ ಮುಳ್ಳ ಅದ ಕತ್ತೆ ಆದ್ರ ಚಂತೆ ಬ್ಯಾಡ ನನಗೆ, ಅದಕ್ಕೆ ನಾನು ಹೋಗೋದಿಲ್ಲ ಅಂತಂದಾಗ, ಇಲ್ಲ ನಾನೇ ನಿನ್ನಂಗ ಆಗಿ ಹೋಗಿದ್ದೆ, ಈಗ ನಾನೇ ಇಲ್ಲದೇನೆ, ನೀ ಹೋದ್ರದ್ರೆ ಮತ್ತು ಒಳಗೆ ಯಾರು ಇಲ್ಲ, ನಿನಗೇನ್ ಚಿಂತೆ ಮಾಡು ಹೋಗು ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಹೋಗು ಕಾಲಕ್ಕೆ ಪರಮಾತ್ಮನ ಹೇಳಿದಂತ, ನೀನು ಹೋಗಿ ಅಲ್ಲಿರು, ಆದರೆ ಯಾರದಂತಿರು ನಂದಂತಿರ್ಬೇಡ, ಇದೆಲ್ಲವೂ ದೇವರದೇ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಬುಂಜೀಥ ಮಾಘೃದ ಕಶ್ಯಸ್ವಿಧನ. ಯಾವುದಕ್ಕೆ ನಾವು ನಂದು ನಂದು ಅಂತ ಕರೀತಾ ಇದೆ, ವಾಸ್ತವಿಕ ಯಾವುದು ನಮ್ಮದಲ್ಲ. ಸ್ವಲ್ಪ ದಿನ ನಮ್ದು ನಂದು ಅಂತೀವಿ, ಆಮೇಲೆ ನಾವು ಹೋದ ಮೇಲೆ ಇನ್ನೊಬ್ರು ಬಂದು ನಂದು ನಂದು ಅಂತಾರೆ, ಅವ್ರು ಹೋದ ಮೇಲೆ ಮುಂದಿನವ್ರು ಬಂದು ನಂದು ನಂದು ಅಂತಾರೆ, ಹಿಂಗ ನಂದ್ ನಂದ್ ಅನ್ನೋರು ಹೋಗ್ತಾರ, ಮತ್ ಹೊಸವರು ಬರ್ತಾರ, ಮತ್ ಹೋಗ್ತಾರ, ಹೊಸವರು ಬರ್ತಾರ. ಆದ್ರೆ ಇದು ಭೂಮಿ ಯಾರದು ಅಂದ್ರೆ ಯಾರದು ಅಲ್ಲ, ಇದು ದೇವರದೇ ಭೂಮಿ ಅಂತ ಹೇಳ್ತಾರೆ. ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಬುಂಜೀಥ ಮಾಘೃದ ಕಶ್ಯ ಸಿದ್ಧನಂ. ಅದಕ್ಕೆ ಉಪನಿಷತ್ ನಮ್ಗೆ ಹೇಳ್ತದ, ಜೀವಾತ್ಮ ನೀನು ಸುಖ ದುಃಖಗಳನ್ನು ಅನುಭವ ಮಾಡಕ್ ಈ ಪ್ರಪಂಚದಲ್ಲಿ ಬಂದೀಯ, ಅದಕ್ಕೆ ಜಗತ್ತನ್ನ ಸೃಷ್ಟಿ ಪರಮಾತ್ಮ ಯಾರ ಸಲಹೆ ಮಾಡಿದಪ್ಪ ಅಂದ್ರೆ ಜೀವಿಗಳ ಸಲುವಾಗಿ ಮಾಡಿದಾನೆ, ಪರಮಾತ್ಮನ ಸಲುವಾಗಿ ಪ್ರಪಂಚ ಇಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದು ಸುಖ ದುಃಖವನ್ನು ಅನುಭವ ಮಾಡತಕ್ಕಂಥ ಏನು ಜೀವಿಗಳದಲ್ಲ ಅವರಿಗೆಲ್ಲರಿಗೆ ಭೋಕ್ತಾ ಭೋಕ್ತಾ ಭೋಕ್ತಾ ಅಂತ ಕರೆದ.
2: Om Namah Shivaya. Dear users of Shaivam.org, we are very much delighted to let you all know that due to the shower of grace from Almighty Lord Shiva and the continuous support from esteemed users like you, our Shaivam.org website had passed 26 successful years of service in the world of Shaivam, and it is all set to sustain the same with lot more new features in the forthcoming years as well. Adding to that, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thiruneriya Tamilosi radios in Shiva Tattvam radio only. Thanks for your esteemed support. Om Namah Shivaya.
3: நமோ ப்ரஹ்மணே நமோஸ்தே நமோஸ்தே நமோஸ்தே நமோ வாஜஸ்பதயே நமோ விஷ்ணவே மிருதே.

ವಹತಿ ಸುಸ್ಥಿರ ರಾಜಲಕ್ಷ್ಮೀಂ. ಕ್ರೀಡಾರ್ಥಂ ಸೃಜತಿ ಸೃಜಸಿ ಪ್ರಪಂಚಮಖಿಲಂ. ಕ್ರೀಡಾ ಮೃಗಾಸ್ತೆ ಜನಾ

ಚವೈರ್ವಿಭುಂ. ಸೊ ಹಿ ಸೇಸ್ ಟು ಕೃಷ್ಣ, ಓ ಕೃಷ್ಣ, ಈ ರಿಕೌಂಟ್ಸ್ ಅ ಸ್ಟೋರಿ ಆಫ್ ಅನದರ್ ಗ್ರೇಟ್ ಮಹರ್ಷಿ ನೇಮ್ಡ್ ತಂಡಿ. ಸೊ ದಿಸ್ ತಂಡಿ ಮಹರ್ಷಿ ಇಸ್ ಸ್ಪೋಕನ್ ಆಫ್ ಇನ್ ಮೆನಿ ಮೆನಿ ಪ್ಲೇಸಸ್ ಲೈಕ್ ಶಿವ ಮಹಾಪುರಾಣ ಅಂಡ್ ಲಿಂಗ ಪುರಾಣ, ಅಂಡ್ ಆಲ್ಸೋ ಹಿ ಸ್ಪೋಕನ್ ಆಫ್ ಇನ್ ಮಹಾಭಾರತಂ. ಸೊ ಉಪಮನಿ ಮಹರ್ಷಿ ರಿಸೈಟ್ಸ್ ದ ಗ್ಲೋರೀಸ್ ಆಫ್ ತಂಡಿ ಮಹರ್ಷಿ, ಹೌ ತಂಡಿ ಮಹರ್ಷಿ ಹ್ಯಾಡ್ ದ ವಿಷನ್ ಆಫ್ ಲಾರ್ಡ್ ಶಿವ ಆಫ್ಟರ್ ಡೂಯಿಂಗ್ ಟೆರಿಬಲ್ ಪೆನೆನ್ಸ್ ಫಾರ್ 10,000 ಇಯರ್ಸ್. ತಂಡಿ ಮಹರ್ಷಿ ಡಿಡ್ ಟೆರಿಬಲ್ ಪೆನೆನ್ಸ್ ಟು ಲಾರ್ಡ್ ಶಿವ ಫಾರ್ 10,000 ಇಯರ್ಸ್ ಅಂಡ್ ಹಿ ಹ್ಯಾಡ್ ದ ವಿಷನ್ ಆಫ್ ಲಾರ್ಡ್ ಶಿವ. ಸೊ ಉಪಮನ್ಯು ರೀಕೌಂಟ್ಸ್ ದಟ್. ಕೃಷ್ಣ, ಓ ಕೃಷ್ಣ, ಲಿಸನ್ ಟು ಮೀ, ದರ್ ವಾಸ್ ಅನ್ ರಿಷಿ ನೇಮ್ಡ್ ತಂಡಿ ಹೂ ವಾಸ್ ಇನ್ ಯೋಗಿಕ್ ಕಾಂಟೆಂಪ್ಲೇಷನ್ ಆನ್ ಮಹಾದೇವ ಫಾರ್ 10,000 ಇಯರ್ಸ್, ಅಂಡ್ ವಾಟ್ ಹಿ ರಿಸೀವ್ಡ್ ಆಸ್ ಅ ರಿವಾರ್ಡ್ ಆಫ್ಟರ್ ಡೂಯಿಂಗ್ ಆಫ್ಟರ್ ಪರ್ಫಾರ್ಮಿಂಗ್ ಸಚ್ ಅನ್ ಎಕ್ಸ್ಟ್ರಾಡಿನರಿ ಡಿವೋಷನ್, ಆಫ್ಟರ್ ಯೀಲ್ಡಿಂಗ್ ಹಿಮ್ಸೆಲ್ಫ್ ಟು ಎಕ್ಸ್ಟ್ರಾಡಿನರಿ ಡಿವೋಷನ್ ಟು ಮಹಾದೇವ, ವಾಟ್ ವಾಸ್ ದ ರಿವಾರ್ಡ್ ದಟ್ ಹಿ ರಿಸೀವ್ಡ್ ಫ್ರಮ್ ಮಹಾದೇವ. ಐ ಆಮ್ ಗೋಯಿಂಗ್ ಟು ರಿಸೈಟ್ ದಟ್. ಅಂಡ್ ದೆನ್ ಹೀ ಸಕ್ಸೀಡೆಡ್ ಇನ್ ಹ್ಯಾವಿಂಗ್ ದ ವಿಷನ್ ಆಫ್ ಮಹಾದೇವ ಆಫ್ಟರ್ ರಿಸೈಟಿಂಗ್ ವೇರಿಯಸ್ ಹಿಮ್ಸ್, ವೇರಿಯಸ್ ಪ್ರೈಸಸ್ ಆನ್ ಲಾರ್ಡ್ ಶಿವ, ಅಬೌಟ್ ಲಾರ್ಡ್ ಶಿವ. ಇತಿ ತಂಡಿಸ್ತಪೋಯೋಗಾತ್ ಪರಮಾತ್ಮಾನಮವ್ಯಯಂ ಚಿಂತಯಿತ್ವಾ ಮಹಾತ್ಮಾನಂ ಇದಮಾಹ ಸುವಿಸ್ಮಿತಃ.

ಮೃತ್ಯುಭೇ ಸಹಸ್ರಂ ಶಮೇ ಹಸ್ತಂ ನಿಧವಿತ್ತಂ ನಿಧಾನವುತ್ತಾನ್ನಾಕಯವೀರಾಹೇಮಾನಂ ಸಾನ್ ಅಮಿತ್ಯೋಗದೇವಿಷನ್ನಗ್ನೇ ವಿಶ್ವಾಹಂ ಗರ್ಯಾ ಶತ್ರೋ ಭಯೇಂದ್ರೋ ಗೋತ್ಯವರಾಶೈ

ರಾಜವಾಸಿಕ್ಷತರಸಿಯಾಜ ನೇರಾಸಿಕ್ಷತರಸಿಯಾನ ಭೇರಾಸೇಂದರಸಿಯ ವಾರ್ತ್ರಘನಾಮಾಸೇ ಮಿತ್ತರಸಿಯ ಸಿಬ್ಬಾರೋಣಸಿಯ ಸಿತವಾಯಾಯಂ.

ಪುನರ್ಹರಿಯೇ ಸೋಮ ಅನ್ವಯಂಜಿರಸ್ಮಾದಾತ್ಮಾಯ ಕಳಂಜಿರಸ್ಮಾದೇ ಗಣ್ಯಂತಂ ಬಹುಮಾನೇ ಜಿರಸ್ಮಾದೇ ಬಹುನಾ

ಕರ್ತವ್ಯಮೇವ ತ್ವಯಾ. ಬಹುವಿಧ ಪರಿತೋಷ ಬಾಷ್ಪಪೂರಸ್ಫುರತ್ ಬಾಷ್ಪಸ್ಫುಟ್ಪುಲಕಾಂಚಿತ ಚಾರುಭೋಗಭೂಮಿಂ ಚಿರಪದಪದಕಾಂಕ್ಷಿ ಸೇವ್ಯಮಾನಾಂ ಪರಮಸದಾಶಿವಭಾವನಾಂ ಪ್ರಪದ್ಯೆ. ಅಮಿತಮುದಮೃತಂ ಮುಹುರ್ದುಹಂತಿಂ ವಿಮಲಭವತ್ಪದಗೋಷ್ಠಮಾವಸಂತಿಂ ಸದಯ ಪಶುಪತೆ ಸುಪುಣ್ಯಪಾಕಾಂ ಮಣಿ ಮಮ ಪರಿಪಾಲಯ ಭಕ್ತಿಧೇನುಮೇಕಾಂ. ಜಡತಾ ಪಶುತ ಕಲಂಕಿತ ಕುಟಿಲಚರತ್ವಂ ಚ ನಾಸ್ತಿ ಮಯಿ ದೇವೋ